ಪುರನಾಯಕ ಧರ್ಮಪತ್ನಿ ಸತ್ಯಾಯುಧಂ ನಿಜಸುತಾಯ ಗುಹಾಯ ದಾತ್ರಿ ಶ್ರೀ ಕೃಷ್ಣ ಮಾರಿಗಿರಿಜೇ ತವ ಸುಪ್ರಭಾತಂ ಶಾಣಾತುರೇಣ ನಿಜ ಶಕ್ತಿ ಮುಖೇನ ಕ್ಲಿಪ್ತೈಃ ತೀರ್ಥೈಃ ಸ್ವಭಕ್ತ

ಆಸ್ತಿಗೆ ತೊಳಸಿ ಕುಂಡಲಿನಿ ಸದಾನ ಶ್ರೀ ಕೃಷ್ಣ ಮಾರಿಗಿರಿಜೆ ತವ ಸುಪ್ರಭಾತಂ.

ತಮಹಿಗಳಿಗೆ ಕವೇದ್ಯೇ ಕೃಷ್ಣ ಮಾರಿ ಗಿರಿಗೆ ತವ ಸುಪ್ರಭಾತ ಶ್ವೇತಾಯುಗೇಶಿ ಸಗುನಂದನ ಪೂಜಿತ ಯದ್ವಾಪರೇಶ ಯದುನಂದನ ವಂದಿತ ತಾವ್ಯಾಹ ಮನುಗ್ರಹ ಪರೆ ಜಗದಂಬಿಕೇಶ

ಭೂಪತಿ ಸತ್ತಿ ನಿವಾಸ ವಿಭುಮಾಕಲು ಶ್ರೀಕೃಷ್ಣ ಮಾರಿ ಗಿರಿಗೆ ತವ ಸುಪ್ರಭಾತಂ.